ಕೇಳಿಗೆ ಕೃಪಯ ನೋಲ ತಪೇರ ಅಪಕೋ ಸನು ಡಾಟೆ ಮರಿ ಜನ ಘುಮಲೇರ ಲೇಖಕು ಟುನಿ ಟುನಿ ಮುನಿ ಮುನಿ ಬದಂ ಖಾನೆ ಕಾಮಿಲೋ ದುಧಕು ತರಿ ನ ತರ